0: Es esmu Jāņa mamma. Jānis un Jona dzīvo šajā mājā kopā ar saviem bērniem. Un mans vīrs Aivars un es, mēs atbraucām šeit dzīvot pie Jāņa un Jona, lai varētu palīdzēt audzināt mazbērnus. Lai varētu dzīvot kopā ar mazbērniem un redzēt, kā viņi aug. Un tagad skatīties, kā aug Teodors un Jūna, tas ir vienkārši fantastiski.
1: 집을 고치고 시부모님한테 이제 제안을 했죠. 저희가 이제 곧 아이도 나오고 둘 다 직장이 있기 때문에 시부모님이 가까이 있는 게 우리한테 도움이 된다. 그래서 저희가 이제 초대를 한 거죠. 같이 살자 제안을 했고 그래서 이제 저희 가족은 위에 시부모님 밑에 살게 됐고 3세대가 같이 사는 집이 됐습니다.
2: 먹인
0: 야
1: 저희 시부모님이 저희 생활에서 많은 부분을 도와주세요. 아침 준비하는 거 도와주시고요. 많은 도움을 받고 있습니다.
3: 거기 이제 새우 없어?
4: 뭐 하는 거?
0: Vielleicht sollte man zum Laden fahren und Brot kaufen.
1: Ah, wir essen heute Brei.
0: Okay.
1: Ne?
0: Good morning.
5: Good morning.
1: Ah, 몇 시에 일어났어?
6: 12시 반.
1: 하나도 못 잤어?
6: 응.
1: 큰일 났네.
0: Und wann ist heute Juna aufgewacht, Juna?
1: Juna ist zuerst 4:20 Uhr, aber wieder eingeschlafen. Gegen 6:30 Uhr.
0: Gut. Ich war auch kurz vor 5 wach und dachte, ich lege Schlüssel raus und dann Schlüssel war schon draußen.
1: Wie viele Nüsse? Ich habe noch 5.
7: Hi, Mami, Papa, ich habe Papa. Hi, Mami, ich habe.
1: Ich habe. Ich habe. Ich habe. Ich habe. Ich habe. Ich habe.
7: Ich habe.
1: Ich habe. Ich habe. Ich habe. Ich habe. Ich habe. Ich habe. Ich habe. Ich habe. Ich habe. 너는 이렇게 앉아 있는 걸 좋아하더라, 그렇지?
7: 아니 나 여기도 앉을 수 있어.
1: 어떻게 그렇게 여기? 앉을까? 그래, 좋아.